ಜಗ ಜಗತಿ ರಾಮನ ಭಕ್ತ ಜನರ ಜೀವನ ಜನ ಭೇತ ರಾಮನ ಭಕ್ತ ಜನರ ಜೀವನ ಜನ ಭೇತ ರಾಮನ.